ಜಮುನೆ ಚಕಟ ವರ ಕಿಸನ್ ಬುರಲಿ ಧರ ಕುಣಿ ಮನೆಗಿರಿ ಧರ ನರ ವರ ನಟವ ಕುಂಜವನಿ ಕೇಳತು ರಾಸ ರಂಗ್ ಇಕ ನಟರಂಗಿ ನಾರಕರಿ ಸೋಳ ಸಿನ್ಗಾರ್ ಅಲಿ ಚನನನ ನಾಚತ ಉಡುವಿ ಬಹಾರ್ ಇತಿ ಅಲ ಗೋಪ ಗೋಪಿಕಾ ಕನಯ್ಯಾ ಸಖ ಛೇಡತೋ ರಾಧಾ ಸಖೀಲ ಕಸ ಕಸ ಕಸ ಕಸ ಕಸ

ಜಮುನೆ ಚಕಟ ವರ ಕಿಸನ್ ಬುರಲಿ ಧರ ಕುನಿ ಮನೆ ಗಿರಿ ಧರ ನರ ವರ ನಟವ ಕುಂಜವನಿ ಕೇಳತು ರಾಸ ರಂಗ್ ಇಕ ನಟರಂಗಿ ನಾರಕರಿ ಸೋಳಸಿನ ಗಾತ್ ಅಲಿ ಚನನನ ನಾಥತ ಉಡುವಿ ಬಹಾತ್ ಇತಿ ಅಲ ಗೋಪ ಗೋಪಿಕಾ ಕನೈಯಾ ಸಖ ಛೇಡತೋ ರಾಧಾ ಸಖೀಲ ಕಸಾ ಕಸಾ ಕಸಾ ಕಸಾ